ಸಿಂತ ಸೆಟ್ಟು ನೀಡಲ್ಲೋ ಸಿಂತಲುಂಡವನ್ನಾವು, ಸಿಂತ ಸೆಟ್ಟು ನೀಡಲ್ಲೋ ಸಿಂತಲುನ್ನವನ್ನಾವು, ಸೆರುಕು ತೋಟ ಸೆಂಟರ್ಲೋ ಬದುಕು ತೀಪಿಯನ್ನಾವು, ಸೆರುಕು ತೋಟ ಸೆಂಟರ್ಲೋ